ಸರಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ಧನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದನೆ ಸನಿ ಧರಿ ಧನಿ ದಬ